0: ಗೋಳ ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರಾಯ್ನ ಯಾ ಗೋಳ ಬೋಲ್ಲ ಯಾ ಚತುರ ಬೋಲ್ಲ ಗಾ
1: ಯಕ ಚತುರನಾ